ಋಜು ಪ್ರೀತಿತೋ ಆ ರಾತ್ರಿ ಗಡಿಪಿನಂತನೆ ಪೇಕಾಟನಾಡುಜು ಪ್ರೀತಿತೋ ನ ರಾತ್ರಿ